ಮೊದಲ ಆ ಹೆಣ್ಣುಗೂ ನಂಗ ಮೇಲೆ ಗವ ಆಡದೆಯಾ ಅಂತಂದು ನೋಡುದು. ಅದನ್ನ ಅರಿಯಾದೆ ಆ ಹೆಣ್ಣು ಸಾರ ಹೋಗಿ ನಂಗೆ ಗವ ಈಗಲೆ ನಂಗೆ ಅವಮಾನ ತ ಮಿಂಚಿರ. ಅದುವೇ ಬಂದು ಈ ಜವ್ವನಿಕೋಸನ ಸಿಟಿ ನಿಧಾನವ ನಡೆಸಿರ. ಆ ಹೆಣ್ಣುಗ ನಂಗೆ ಹಿಡಿಯಾದ ವೈಪ್ಲ ಏನೋ ಮಾಡಿದ್ರು. ಅತ್ತಂದ ಈಗ ಒಂದು ಅಂಜಿಕೆ, ಆ ಹೆಣ್ಣು ಮೇಲೆ ಆಡುವ ಗವ ಇದೆಲ್ಲ ಸೇದು ಅಮನ ಒಂದು ಪಕ್ಕುಗ ಎತ್ತಿ ಬಂದರ. ಅದನ್ನತ ಈ ಪಾಟದೊಗೆ ಹೇಗಿಯಾರ ಗವ ಬಂದ ಮನಸ್ಸು ಏನೇನ ಮಾಡ್ರ ಎತ್ತೆತ್ತ ಪಾಡು ಪಟ್ರ ಎಂಬುದನ್ನ ಕೇತ್ ನೋಡುವೋ.

ಒಬ್ಬಗ ಮೇಲೆ ಒಬ್ಬಗ ಗವಗೊಂದಿದ್ದ. ಆ ಗವವೋ ಹೇಗಿಬ್ರು ಆಲಯ್ಯೋ ಮನೆಯವಕ್ಕಿದ್ದಾರೆ, ಅಟ್ಟಿಯವಕ್ಕಿದ್ದಾರೆ, ಅರ್ಧವಕ್ಕಿದ್ದಾರೆ ಅತ್ತೆದೇಗಿ ಅದನ್ನ